ಸಮೀಹ ಪಾದ ಪರ್ಜನ್ಯ ರತ್ನಶ್ಚೇಮನ್ ಹಸ್ತಿವರಿವರ್ಚರಂಭೂವ ಪುತ್ರಸ್ತೆ ದಶರಮಾಸ್ಯ ಉಮಾನಂದಂ ಪುತ್ರಂಜಯ ಯತಂ ಉಮಾನನೋಜಾ

ಮಲಾಂ ಸಾಂದ್ರಂ ಕೃತ್ವಾಹರಿ ಸೃಜಾ ವಿದ್ಯಾಂಗ್ಯೋ ಹರಿ ಸ್ಕಾಶ್ಯ ವಿಹತ್ತಮಾ.